ರಾಜು, ಸವಿತಾ, ಲಾವಣ್ಯ, ಶ್ರೀನಿಧಿ, ಶ್ರೀಹಿತ, ರಿಷಿಕೇಶ್, ಅಕ್ಷಯ್. ವೀರಂದರಿ ಕೋರಿಕೆ ಮೇರೆಗೂ ಈ ಪಾಠ.